ತ್ವಜನಹು ವಂದವನ್ನವ ನಾರದ ಭಕ್ತಿ ಸೂತ್ರ ತದ್ಪ್ರಾಪ್ಯ ತದೇವಾವಲೋಕಯತಿ ತದೇವ ಶೃಣೋತಿ ತದೇವ ಭಾಷಯತಿ ತದೇವ ಚಿಂತಯತಿ. ಯಥಾರ್ಥ ಸಾಹೇ, ಈ ಆದಿಜ ಚೋಪನ್ನವ್ಯ ನಾರದ ಭಕ್ತಿ ಸೂತ್ರಾಮಧ್ಯ ಸಾಂಗಿತ್ಲೇಲ್ಯಾ ತ್ಯಾ ಪ್ರೇಮಾಲಾ ಪ್ರಾಪ್ತ ಝಾಲೇಲಾ ಪ್ರೇಮೀ ಸರ್ವತ್ರ ತ್ಯಾ ಪ್ರೇಮಾಲಾಚ ಪಾಹತೊ, ತ್ಯಾ ಪ್ರೇಮಾಚೆ ಸದೈವ ಶ್ರವಣ ಕರ್ತೊ, ತ್ಯಾ ಪ್ರೇಮಾಚೆ ಅಖಂಡ ವರ್ಣನ್ ಕರಿತ ಅಸ್ತೊ, ಅಣಿ ಹೃದಯಾಮಧೆ ತ್ಯಾ ಪ್ರೇಮಾಚ ಚಿಂತನ್ ಸದೈವ ಕರಿತ ಅಸ್ತೊ.